ಹೇ ಗೌರಿ ಸುತಯೇ ಪರ್ವೋ ಗಣಪತಿ ಅಷ್ಟ ಸಿದ್ಧಿಪತೆ ಸ್ವಾಮಿ ಗಜಭಕ್ರಂತ ಗುಣ ನಿಧಾನ ದಿವುದ್ಧಿಪತಿ ಹೇ ಲಂಬೋ ಯಗದಂತ ಬೀಜುಲಿ ಜಾಯ ಕೆತಲಾ ಕಲೇ ಖನಿ ಮೇರ ದೋಖ ತರ ಪೆರುನ್ನ ಧರತಿ ಸಂಸಾರ ಸಬ್ ದೇಖ.

ಎರಡೈದು ಹಾಕೊಂಡ ಐಗಾಯೇ ಕುಯಿ ಗೊರಗು ಪಾನಿ ಕೈಪಾರ ಪೂಗಿ ತೆಗ್ದಿರೋಕಿಯೇ ಹರ್ಕಂತು ಮಚಿ ತೈ ಮನೆರ ಸಾಕೆ ರಾತಿ ಸಭಾ ಎಕ್ಲೈ ಗೊರ ಗುಫಾ ಬಿಕೆ ಕುರು ಕುರು ಪಸ್ತಾ ಭಯ ಮಾಧವಾ ದಿವ್ಯ ಮನೀಲಿ ಶಿಶು ತಾಯಿ ದೇಖು ಭಯ ಕೃಷ್ಣ ದೇಖಿ ಎಗ್ನ ವ್ಯಕ್ತಿ ಉಚ್ಚ ಸರಲೆ ಚಿಚ್ಚೈಲೆ ಏಕೆ ತಿ ಅನಿ